ನಾನು ಎಲ್ಲ ಬಗ್ಗೆ ನಾನು ಬಯಕಿಂದ ತಲಾಜಿ ಮಾಲಿಕ್ ಸಾಲಿ ಮಾಲಿಕ್ ಸೇನ್ magad ñang mu nday doon boyo ngir belza sin tiket al sat bu ben wa ci barak daw ajara tunda te sen ma fi saya to ñaan amadou marian ser garam jay mo jur kantom ser gi